0: ರಂಗ ಬಸಂತಿ ಅಂಗ ಬಸಂತಿ ರಂಗ ಬಸಂತಿ
1: ಸಮೈನ್ ಗೀತ್ ಸುರಿಲೆ ಗಾತಜಾ ಆಪ್ ಸುನ್ ರಹೇ ಹೈ ಔರ್ ಹಮ್ ಬಾತ್ ಕರ್ ರಹೇ ಹೈ ರಿಷಿ ಕಪೂರ್ ಕಿ. ರಿಷಿ ಕಪೂರ್ ಕಿ ಏಕ ಔರ್ ಫಿಲ್ಮ್ ಆಯಿ ಪ್ರೇಮ್ ರೋಗ್ ಜಿಸ್ ಮೇ ಉನ್ಕೆ ಕಿರ್ದಾರ್ ಕೋ ಬೇಹದ್ ಪಸಂದ್ ಕಿಯಾ ಗಯಾ ಔರ್ ಉಸ್ ಗೀತ್ ಕೆ ಗಾನೆ ಭಿ ಬೇಹದ್ ಮಕ್ಬೂಲ್ ಹುಯೇ.